ಹುರಿಗೀತಾ ಗೀತ ಹುರಿಗೀತಾ ಗತಿ ಹುರಿಗೀತಾ ಗತಿ ಸಕಲ ಗತಿಗೆ ಸಕಲ ಗತಿಗೆ ಸಕಲ ಗತಿಗೆ ಸಕಲ ಗತಿಗೆ ಸಕಲ ಗತಿಗೆ ಸಕಲ ಗತಿಗೆ ಸಕಲ ಗತಿಗೆ ಸಕಲ ಹುರಿಗೀತಾ ಗ ಹುರಿಗೀತಾ ಗ ಹುರಿಗೀತಾ ಗ ಹುರಿಗೀತಾ ಗ